ಗೆದೆನ್ ತೆರಗೆಂತರ ಅನದ ತೆಟ್ಟೆ ಕಾತ ಧರಗಿಡಿಗದಾದ ಧರಗಿಡಿಗದಾಡ್ದ ಧರಗಿಡಿಗದ ತಗತೆಟ್ಟೆ ತಗತೆಟ್ಟೆ ತಗತೆಟ್ಟೆ ತಗತೆಟ್ಟೆ ಗೆಡನಾಗ ತೆರಿಕೆಟ್ಟೆ ಗೆಡನಾಗ ತೆರಿಕೆಟ್ಟೆ ತಗತೆಟ್ಟೆ ಗೆಡ ತಗತೆಟ್ಟೆ ಕಥಾನ ತಗತೆಟ್ಟೆ ಕಥಾನ ತಗತೆಟ್ಟೆ ಕಥಾನ ಧ ಧರಗಿಡಿಗ ತಗಡ ಧರ್ಗ ಧರಗಿಡಿಗ ತಗಡ ಧರ್ಗ ಧರಗಿಡಿಗ ತಗಡ ಧರ್ಗ ಧರಗಿಡಿಗ ತಗಡ ಧರಗಿಡಿಗ ತಗಡ ಧರಗಿಡಿಗ ತಗಡ ಧರಗಿಡಿಗ ತಗಡ ಧರಗಿಡಿಗ ತಗಡ ಧರಗಿಡಿಗ ತಗಡ ಧರಗಿಡಿಗ ತಗಡ